ತಮ್ಮ ಪ್ರದೇಶದ ಸಿಟಿನ ಪ್ರಾದೇಶಿಕ ಲೇಖಕರು ಸಹ ಏಳು ಪೊಲೀಸ್ ನಿರ್ಧಾರಿಯನ್ನು ಮಾರುಕೊಂಡಿಸ ವಿವಿಧ ಪಾರ್ಶ್ವಗಳಿಂದ ಜನಾಧಿಪತಿ ವರಾಟ ಇಲ್ಲಿಯೂ ಲಭ್ಯ ಅವ ಆಂಡು ದೇಶಪಾಲನೆ ಆರಂಚಿ ಮಾರ್ಗ ಸದಾನ ಕನ್ನುವ ಕೆಲ ತೊರತುರ ವಾರ್ತಾ ಕನ್ನು ದಂಗ್ ಜನಾಧಿಪತಿ ಅನುಕುಮಾರ್ ದಿಸಾನಾಯಕ ಮಹತಾ ಸದಾನ ಕರಾಣಿ ಕಿಸಿಮ ಏಳು ನಿರ್ಧಾರಿಯಕ್ಕೂ ಅನವಶ್ಯ ಮಾರು ನೊಕರಣ ಬಾವ ನಿರ್ಧಾರಿನ ಮಾರುಕರಣಿ ನಮ್ಮ ಪಿರಪ್ರವತಿ ಆಂಡು ಸಹ ತಮ್ಮ ರಾಜ್ಯ ಆತರ ವೆಳಸಾಕ್ ನೊವತಿ ಬಾವ ಪಾವಸಾಯಿತಿ ಜನಾಧಿಪತಿ ವರೆಯ ಇವನಿ ಪಿಯವರ ಕಡೆ ತಮ್ಮ ರಾಜ್ಯ ಯಾ ನೊಹಕಿ ಬಾವ ಸದಾನ ಕನ್ನು ದೇಶಪಾಲನ ಅಧಿಕಾರಿಯ ಪಯ ವಿಸಿ ಆತರ ವೆಡಕಲೆ ಹಾಕಿವತ್ ನಿರ್ಧಾರಿಂಟ ಸೇಕಲ ನೊಹಕಿ ಬಾವತ್ ಓನ್ ಪಯ ಆಟಕ ರಾಜಕಾರ್ಯಟ ಹುರೂ ಆಯ ಬಾವತ್ ಪಾವಸಾಯಿತಿ ಜನಾಧಿಪತಿ ವರೆಯ ನಿರ್ಧಾರಿನ ಸಮಗ್ರ ಸಹಯೋಗ ರಾಜಕಾರಿ ಕಟಿತು ಕಿರಿಮಠ ಪುರ್ದುವಿಯತು ಬಾವತ್ ಸದಾನ ಕಲ್ಲತೇನು ಜಾತಿಕ ಜನಬಲವೇಗಿ ಶಕ್ತಿ ಮತ್ ಕಿರೀಮ್ ಸಂದಹ ಸ್ಯಾಮ ಮೆತಿವನ್ನು ಕೊಟ್ಟ ಸಿಕಿಟಮೆ ರಸ್ವೀಮಾಗ್ ಬಗಿನ್ ಪಾವತ್ವ ಜಾತಿಕ ಜನಬಲವೇಗಿ ಸಾಮಾಜಿಕ ಮುಡಗಸಿ ಮಠ ಜನಾಧಿಪತಿ ಅನುಕುಮಾರ್ ದಿಸಾನಾಯಕ ತೀರ್ಣೆ ಕಲ್ಲತೆಯ ವಕೀಲ ತಮ್ಮ ಅದ ಲಂಕಾದೀಪ ಪುವತ್ಪಾತ ಮುಳ್ಪಿಟುವೆ ವಾರ್ತಾಕರನ್ ಗಾಲ ಜಾತಿಕರು

0: ಆತತ ವಗಕಿಯನ್ನು ರೇಡಿಯೋ
1: ಮ್ಯೂಸಿಕ್ ಗರಾಜ್ ಆಗ್ನಿನ ಬಲಾವುದೇ 10:05 ದಹಾಟೈ
2: ಸಕ್ಪುರಾ ಜಾತಿಯಕ್ ವಿಶ್ವಾಸ್ಯತೆ ಲೊತರೈಲೊವೇ ಕಿರುಳ ಮಹಾಜನ ಸಂಪದ ದನ್ ಸತಿಯ ದಿನ ಹತೇಮ ಮಹಾಜನ ಸಂಪದ ರಟಟಮ ಸಂಪದ.

0: ಶ್ರಮ ಅನುಗ್ರಹಯ
1: ಲೊತರೈಯೇ ಪೆರಲಿಕರಣ NLB ಮೆಗಾ ಪವರ್ ತೆವಂತ ಮೆಗಾ ಸುಪಿರಿ ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯಕ ಪವರ್ ಸುಪಿರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪಿರಿ ಟ್ಯಾಗ್ ಸುಪಿರಿ ಮೋಟರ್ ಅತ್ಯಾ NLB ಮೆಗಾ ಪವರ್ ಒಬ ಅದಮ ಮಿಲದೀ ಕಂ
0: ಒಬೆ ಕೋಟಿಪತಿ ಸಿಹಿನೆಯ ಅದ ಸಬೇವೇಯಿದ ರಾತ್ರಿ 10ಟ ಲಕ್ಕಾಂಡ ಅಹನ್ನ ಜಾತಿಕ ಲೊತರೈ ಮಂಡಲೇ ಸಿಯುನುಮ ಟಿಕೆಟ್ ಪತ್ತೊಡ ಜಾಗ್ರಾಹಿ ಪ್ರತಿಪಾಲ ಅದ ರಾತ್ರಿಯೇಮ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಾಂಡ

0: ಟ್ಯಾಗ್ ಅಮತರವ ರುಪಿಯಾಲ್ ಕೋಟಿಯ ಪವರ್ ಸುಪ್ರಿ ಟ್ಯಾಗ್ ಸಹ ಗ್ರ್ಯಾಂಡ್ ಸುಪ್ರಿ ಟ್ಯಾಗ್ ಗತ ಸುಪ್ರಿ ಮೋಟರ್ ತ್ಯಾಗ್ NLB ಮೆಗಾ ಪವರ್ ಒಬ ಅದಮ ಮಿಲಿ ಕಾನ್
1: ಒಬೆ ಕೋಟಿಪತಿ ಸಿಹಿನೆಯ ಅದ ಸಬೇವೇಯಿದ ರಾತ್ರಿ 10ಟ ಲಕ್ಕಾಂಡ ಅಹನ್ನ ಜಾತಿಕ ಲೋತರೈ ಮಂಡಲೆಯ ಸಿಯುನುಮ ಟಿಕೆಟ್ ಪತ್ತೊಡ ಜಾಗ್ರಾಹಿ ಪ್ರತಿಪಾಲ ಅದ ರಾತ್ರಿಯೇಮ ಒಬಟ ಕಿಯನ ಏಕಮ ರೇಡಿಯೋವ ಲಕ್ಕಾಂಡ

0: ಮೆತ್ತಲುಗಳಾವೆ.
1: ಕಣ್ಮೊಳ ಕಣ್ಣವನ್ನೇ ಮತ್ತೆ
0: ಜೀವಿತಿ ದುಃಖಿದೆ ಸತತಿದೆ ಹೆಣ್ಣು ನೆಲಾವಕ್ಕಿದೆ ಮೆಹುಣಿ ಏಹಾಗೆ ಹಣೆ.

0: ಲಾಖಾಂಡ ರೇಡಿಯೋ ITN
1: ಲಾಂಕೇ ವಿಶ್ವಾಸೆ ದಿನು ಮಾರ್ಕ್ಸ್ ಪೆನ್ ಸಮೂಹ ವ್ಯಾಪಾರಿ ವಿತಿನ್ ಗೇನ್ ಪಾಪಿತ ಹರಿನ ದೆನ್ ನವನಿಮಾವಕಿನ್ ಎನ ಡೋಮಾ ಸ್ವಾಂಕ್ರಿ ವಿಕೆಟಿಮಿ ಅಂತ್ರೇಕ ಸಾಟಂಬರ ಹಿಮಿ ಕರ್ಮಿಕು ಮನ್ನ ಅದುಮ ಅವತನ್ನ ಬಿಂದು ಐಕೈಕೈ ಹತೈ ಹೈಸಿ ಹತ್ತನಮಯೈ ಪಾಂಸಿ ಹತ್ತನಮಯ ಪ್ರಧಾನ ಕಾರ್ಯಾಲಯ ನೂಮರ 31 ಎಲ್ಹೇನ ಪಾರವಹರ ಗಮ
2: ಕಾಟತ್ ಕಲಿನ್ ಪತ್ತದ ವಿಸ್ತರ ಸಮಗ ಅಲುತಿಮ ತುರುತುರು ದನಗಲ್ಲ ಉನುಸುಮ್ಮನ ದೇಶಪಾಲನೆಯ ವಿದಿಸ್ ಕ್ರೀಡಾ ತುರುತುರು ಸವಿಸ್ತರನ
1: ಲಖನ ಮೋಡಿಂಗ್ ಇಸ್ ಅಲೋ.